ಊರ ಅದಾರಿ ಪಡಲೆ ದವಾಖಾನ್ಯಾತ ನಾಹಿ ನೆಲೆ ಅಂದ ಶ್ರದ್ಧೆನೆ ಮನಿ ಬರಕೇಲೆ ಅಂಗಾರ್ಯ ವರಿ ಭಾಗವಿಲೆ ಅಂಗಾರ್ಯಲ್ಲ ಮನ ತುನ್ನ ಘಟ್ಟವಾಗ ಘರು ಘರಿ ದಾವುನ ಪಟ್ಟವಾ ಆ ಭಗತ ಪೀತೋ ದಾರು ಕಸಿ ತುಂಬಿ ಸೋಡವಿಲ್ಲ ದಾರು ಬಾಯಂಚಿ ಘೇತೋ ಅಬರು ಎಲ್ಲ ಭರ ಚೌಕತ್ ಮಾರು ಒಂದೆಲ್ಲ ಜೇಲ್ ಮದೆ ಪಾಠವಾಗ ಧರ